0: ಅಷ್ಟಪದಿ ಹುಟ್ಟಿ ಗಂಟನ ಹಾರಕ ಪಾಲ
1: ಸರ್ವ ಜಿಯಾಪೆ ಪ್ರತಿಪಾಲ
0: ಸಗಲಕ್ಕೆ ಚಿಂತಾ ಜಿಸ್ಮನ್ ಮಾಯೇ
1: ಕೋಯಿ ನಾಯೆ
0: ರೇ ಮನ ಮೇರೆ ಸದಾ ಹರ ಜಾಪ
1: ಅವನಾಸಿ ಪ್ರವಾಪೆ
0: ಆಪಣ ಕಿಯಾ ಕಛು ನ
1: ಹೋಯೇ
0: ಜಿಸ ಬಿನ ನಾಹಿ ತೇರೆ ಕಛು ಕಾಮ
1: ಗತ ನಾನಕ ಜಪೇ ಕರ ನಾಮ
0: ರೂಪವಂತ ಹೋಯೇ ನೈ ಮೋಹೇ
1: ಪ್ರಭು ಕೀ ಜೋ ಸಗಲ ಕರ ಸೋಹೇ
0: ತನ ಮಂತಾ ಹೋಯೇ ಕ್ಯಾ ಕೋ ಗರ್ಭೇ
1: ಸಬ್ ಕುಛ ತಿಸ್ಕಾ ದಿಯಾ ದರ್ಭೇ
0: ಆತ ಸೂರಜ

0: ಅದರಿಗೆ ನಾಲ್ಕು ಜನ್ಮತ ಸದಾ ಸದಾ ಗುಣಗಾಯ
1: ಸಂಸಾರ
0: ಸದಾ ಸದಾ ಜಾಣೋದೆ ಸುಖಿ ಏಜೋದಿಯೋ ಸೋ ಜೀ ಜಾನೇ ನಾನಕ ದಿನೇ ನಿರಂಜನ ಜಾನ್ಯಾ ಇಸ್ಕಿ ಜಾನೋ ತ್ರಿಸ್ನಾ ಭುಜೈ ಸರ್ವಲೋಕ ದೇವ ಅರ್ಜನ ರಹಿತ ಗ್ರಹಿಸ